ಆಂಧ್ರ ತೋಡ ಪೊಲೀಸ್ ತೋಡ ಜಿಲ್ ಜಿಲ್ ತೋಡ ತೋಡ ತಾಗು ತೆಲುಗೋಡ ತಲ್ಲಲಿ ತೋಡ ದೀನಿ ಮಹಿಮ ಚಪ್ಪಲೆಡು ದೇವುಡು ಕೂಡ.